ಬಂದರಿ ಕೆಟ್ಟ ದೇವರ ಕರಿ ಸೋಮಿ ಬಂದರಿ ಕೆಟ್ಟ ದೇವರ ಕರಿ ಕೃಷ್ಣ ಕೃಷ್ಣ ಕುರಾನ ಜಗಿಯು ಸೋಮನಾನ ಕೃಷ್ಣ ಕೃಷ್ಣ ಕುರಾನ ಜಗಿಯು ಸೋಮನಾನ ಸೋಮನ ಕುಶಾಲೇ ಬರೋ.